ಮತ್ತೆ ಸುವರ್ಣ ರತ್ನ ಶ್ರೀಪದೆ ಅಷ್ಟಾವಧಾನ ಜಾಗೃತ ನ್ಯಾಯಾಲಂಕಾರ ಮಂಡಿತ ಶಸ್ತ್ರಾಸ್ತ್ರ ಶಾಸ್ತ್ರ ಪಾರಂಗತ ರಾಜನೀತಿ ದುರಂಡ